0: ಅಂತ. ಆದರೆ ಬೆದಾಗನ್ನ ಓನೆ ಮನ ಸತೇ ದಿನ ದವಾಲು ಏಕೆ ಹತರು ಬೆದಾಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: ದಶಮಪಹ ಅನುತು ನಾಯ್ ದಶಮಹತ ಲಖಂಡ ರೇಡಿಯೋ ಐಟಿಎನ್ ಸಭೆ ಶ್ರೀಲಂಕೆಯ ಹಂಡ
1: ಬೆಲಾವ ಪಾಸರು ಹತರಾಯಿ

ವಿಪ್ರಯೋಗಿ ನಿಮಗೆ ಸಂಪ್ರಯೋಗಿ ಮೇಕಯ್ಯರ ಚಂದ್ರನಿಗಾಗಿ ಗೀತೆ ಇದಕ್ಕೆ ಮತ್ತೇನು ವಿಪ್ರಯೋಗಿ ತರುವುದ ನಿಧನ ಮಹದೇ ನಿಧಿ ಮಹದ ನಿಧಿನೇ ಮತಗ ಪೊತೆ ಕಂದುಳಿನ ಕಟುಗೆ ಕವಿ ಕೇವಿ ಮಹಾರಾಜ್.

ಕೂದಲೇ ಪಿರಿತ ಯಮೆಕುಟ ಪುಲುವನ್ನ ಉದಯ ಭಾವಿತ ಕರಾಂಡ ಎಸೇತ್ ನೊವೆತಿನ ಶ್ರವಣೇ ಕರಾಂಡ ಕ್ರಮ್ಯಾಕ ಯುದಾಗತ್ತ ಮೇ